0: ನಿಧನಿಪ ಮಪ ಗಮ ನಿಧನಿಪ ಗಮ ರೇ ಸಾ ದೇ ರೇ ಸತ ದೇ ರೇ ಸತ ಗ ಗ ಗಮ ರೇ ರೇ ಸತ ಹೇ
1: ನಿಧನಿಪ ಮಪ ಗಮ
0: ನಿಧನಿಪ ಮಪ ಗಮ
1: ನಿಧನಿಪ ಮಪ ಗಮ
0: ಮಾಸ್ಕೋಡಿ ಗಾ ಮಾ ಉಟ್ಟು ತಮೆ ಗಾ ಮಾ ತಾತಿನ್ ತಿನ್ನ ತಾತಿನ್ ತಿನ್ನ ತರ್ಕಡೆ ತಿನ್ನ ತರ್ಕಡೆ ತಿನ್ನ
1: ತಾತಿನ್ ತಿನ್ನ ತಾತಿನ್ ತಿನ್ನ ತರ್ಕಡೆ ತಿನ್ನ
0: ತರ್ಕಡೆ ತಿನ್ನ
1: ತಾತಿನ್ ತಿನ್ನ
0: ತಾತಿನ್ ತಿನ್ನ
1: ತಾತಿನ್ ತಿನ್ನ